ಸ್ನೇಹಿ ಜಪ್ರಸಾದಿರ ಉಲ್ಲಾರಹತ ಮನಸುಖ ಪಾವೆ ಹರ ಅರ್ಜಸ ಗಹತ ಜಪ್ರಸಾದಿರ ಸಗಲ ಶದ್ರಟಾಕೆ ಮನಸರಣಿ ಪರಠಾ ಗುರು ಪ್ರಭುತಾಕೆ ಜಪ್ರಸಾದ ತುಜಗುಣ ಬಹುಚೆ ಮನಸಾ ಸಾ ಸಿಮ್ರ ಪ್ರಭುಚೆ ಜಪ್ರಸಾದ ಬಾಯಿ ದುರ್ಲಭ ದೇ ನಾನಕ ತಾಕಿ ಭಗತ ಕರೇ ಜಪ್ರಸಾದ ಭುಖನ ಪಹರಿಜೈ ಮಂತ್ರ ಸಿಮ್ರತ ಆಲಸ ಕೀಜೈ ಜಪ್ರಸಾದ ಅಸುಹಾಸ ಸಸವಾರಿ ಮಂತ್ರ ಸಿಭ ಗೋ ಗಮೂನಾ ಬೇಸಾರಿ ಜಪ್ರಸಾದ ಭಾಗ ಮಿಲಖತನ ರಾಘ ಪ್ರೋಯ ಪ್ರಭು ಪ್ರೇ ಮನಾ ಜನ ತೇರಿ ಮನ ಬನತ ಬನಾಯಿ ಉಠತ ಬೈಠ ಸತ ಸೇ ತ್ಯಾಯ ತಿಸೇ ತ್ಯಾಯ ಜೋ ಏಕ ಅಲಖ ಇಹ ಊಹ ನಾನಕ ತಿರಿ ರಖ ಜಪ್ರಸಾದ ಕರೇ ಪುನ ಬಹು ದಾನ ಮನಾಠ ಪೈರ ಕರ ತಿಸ ಕಾ ಧ್ಯಾನ ಜಪ್ರಸಾದ ತುಮಾಚಾರ ವ್ಯವಹಾರಿ ತಿಸ ಪ್ರಭು ಕೋ ಸಾ ಸಾ ಚಿತಾರಿ ಜಯಪ್ರಸಾದ ತೆರಾ ಸುಂದರ ರೂಪ ಸೋಭ್ರಭ ಸಿಮರೋ ಸದಾ ಅನೂಪ ಜಯಪ್ರಸಾದ ತೆರಿ ನಿಕೀ ಜಾತ ಸೋಭ್ರಭ ಸಿಮರ ಸದಾ ದಿನ ರಾತ್ ಜಯಪ್ರಸಾದ ತೇರಿ ಪತ್ರ ಹೈ ಗುರುಪ್ರಸಾದ ನಾನಕ ಜಸ ಕಹ ಜಯಪ್ರಸಾದ ಸುನೇ ಕರುಣನಾಥ ಜಯಪ್ರಸಾದ ವೇಖೇ ಬಿಸ್ಮಾದ ಜಯಪ್ರಸಾದ ಬೋಲೇ ಅಮೃತ ರಸನಾ ಜಯಪ್ರಸಾದ ಸುಖ ಸಹ ಜಯ ವಸನಾ ಜಯಪ್ರಸಾದ ಹಸ್ತಕರ ಚರೇ ಜಯಪ್ರಸಾದ ಸಂಪೂರ್ಣ ಫಲೇ ಜಯಪ್ರಸಾದ ಪರಮಗತ ಪಾಮೆ ಜಯಪ್ರಸಾದ ಸುಖ ಸಹ ಸಮಾಮೆ ಐಸಾ ಪ್ರಭು ತ್ಯಾಗ ಬರಗತ ಲಾಗೋ ಗುರುಪ್ರಸಾದ ನಾನಕ ಮನ ಜಾಗೋ ಜಯಪ್ರಸಾದ ತುಂ ಪ್ರಗಟ ಸಂಸಾರ ತಿಸ ಪ್ರಭು ಕೋ ಮೂಲ ನಾ ಮನೋ ಬಿಸಾರ ಜಯಪ್ರಸಾದ ತೇರಾ ಪ್ರತಾಪ ರೇ ಮನ ಮೂರ್ತ ತಾಕೋ ಜಾಪ ಜಯಪ್ರಸಾದ ತೇರೇ ಕಾರ್ಜ ಪೂರೇ ತಸೇ ಜಾನ ಮನ ಸದಾ ಹಜೂರೇ ಜಯಪ್ರಸಾದ ತುಂ ಪಾಮೆ ಸಾಚ ರೇ ಮನ ಮೇರೇ ತು ತಾ ಸಿಂಹ ರಾಜ ಜಯಪ್ರಸಾದ ಸಬ ಕೀ ಗತ ಹೋಏ ನಾನಕ ಜಾಪ ಜಪ ಜಪ ಸೋಯ ಆಪ ಜಪಾಹೇ ಜಪೈ ಸೋ ನಾಹು ಆಪ ಗಾವಾಹೇ ಸೋ ಹರ ಗುಣ ಗಾವು ಪ್ರಭು ಕಿರ್ಪಾತೇ ಹೋಯ ಪ್ರಕಾಶ ಪ್ರಭು ದಯಾತೇ ಕಮಲ ವಿಗಾಸ ಪ್ರಭು ಸುಪ್ರಸನ್ನ ಬಸೈ ಮನ ಸೋಯ ಪ್ರಭು ದಯಾತೇ ಮತ್ ಉತ್ತಮ ಹೋಯ ಸರ್ವಿಂದಾನ ಪ್ರಭು ತೇರಿ ಮಯ ಆಪೋ ಕಶು ನ ಗಿರ್ಮು ಲಯ ಜಿತ್ ಜಿತ್ ಲಾಭೋ ತಿತ್ ಲಗೇ ಹರನಾಥ ನಾನಕಿನ ಕಶು ನಾಥ ಸಲೂಕ

ನಾನಕ ಸೋ ಸೇವಕ ಗುರುಕಿ ಮಾತಲೇ ಬೀಸ್ ಬಿಸ್ವೇ ಗುರುಕ ಮನ ಮಾನೆ ಸೋ ಸೇವಕ ಪರಮೇಶ್ವರ ಕಿ ಕಥ ಜಾನ ಸೋ ಸದ್ಗುರು ಜರದೇ ಹರ ನಾಮ ಅನಕ ಬಾರ ಗುರುಕೋ ಬಲ ಜಾಓ

ಯಾಮನ ಮೋಹನ ಸ್ವರ್ಗಮಾಚಪ್ಪಾಯ ಅಲ್ಲೇ ಗಾವಂತದನು ರತ್ನೋಪಾಯ ತೇರೆ ಅಡ್ತರ ತೀರ್ಥನಲ್ಲೇ ಗಾವಂತದನು ಜೋದ ಮಹಾಬಲಸೂರ ಗಾವಂತದನು ಖಾಣಿಚಾರೆ ಗಾವಂತದನು ಖಾಂಡ ಮಂಡಲ ಬ್ರಾಹ್ಮಂಡ ಕರ್ಕರ ರಕ್ಕೆ ತೇರೆ ತಾರೆ ಸೇ ತದನು ಗಾಮನ್ ಜ್ಯೋತದ ಪಾವನು ರಚೆ ತೇರೆ ಭಕ್ತರ ಸಾಲೆ ಓರ್ ಕೆತ್ತೆ ತದನು ಗಾಮನ ಸೇಮ ಚೇತನ ಯಾವನು ನಾನಕ್ಯಾ ಬೀಚಾರೆ ಸೋಹಿ ಸೋಹಿ ಸದಾ ಸಚ ಸಾಹಿಬ್ ಸಚ ಸಚಿ ನಾಯಿ ಹೇ ಪಿಯೋ ಸಿದಾಯ ನ ಜಸಿ ರಚನಾ ಜಿನ್ ರಚಾಯಿ ರಂಗೇ ರಂಗೇ ಪಾತ್ರಿ ಕರ ಕರ ಜಿನ್ಸಿ ಮಾಯಾ ಜಿನ್ ಉಪಾಯಿ ಕರ ಕರ ದೇಖ್ಯಾ ಕೀತಾ ಆಪಣಾ ಜ್ಯೋತ ದೀ ವಡಿಯಾಯಿ ಜ್ಯೋತ ಪಾವೈ ಸೋಈ ಕರ್ಸೀ ಹು ಫಿರ ಹುಕ್ಮ ನ ಕರಣಾ ಜಾಯಿ ಸೋ ಪಾಠ ಸಾಹು ಸಾಹ ಪಾ ಸಾಹಿಬ ನಾನಕ ರಹಿಣ ರಜಾಯಿ ಆಸಾ ಮಹಲ್ಲಾ ಪಹಲಾ ಸುಣ ವಡ್ಡಾ ಆಖ್ಯಾ ಸಭ ಕೋಯೇ ಕೇವಡ ವಡ್ಡಾ ಡಿಠಾ ಹೋಯ ಕೀಮತ ಪಾಯ ನ ಕಹ್ಯಾ ಜಾಯೇ ಕಹಣೇ ವಾಲೇ ತೇರೇ ರಹ ಸುಮಾಯೇ ವಡ್ಡೇ ಮೇರೇ ಸಾಹೇಬಾ ಗೈರ್ ಗಂಭೀರಾ ಗುಣಿ ಗಹೀರಾ ಕೋಯ್ ನ ಜಾಣೆ ತೇರಾ ಕೇತಾ ಕೇವಡ ಚೀರಾ ರಾಹಾವ್ ಸಬ್ ಸುರತಿ ಮರ ಸುರತ ಕಮಾಯಿ ಸಬ್ ಕೀಮತ ಮರ ಕೀಮತ ಪಾಯಿ ಜ್ಞಾನೀ ಧ್ಯಾನೀ ಗುರ್ ಗುರಹಾಯಿ ಕಹಣ ನ ಜಾಯಿ ತೇರೇ ತಿಲ ವಡಿಯಾಯಿ ಸಬ ಸತ ಸಬ ತಪ ಸಬ ಚಿಂಗಿಆ ಸಿದ್ಧಾ ಪುರಖಾ ಕ್ಯಾ ವಡಿಆ ತದವಣ ಸದೇಕ ನಾ ಪಾಯಿಯಾ ಕರಮ ಲೈ ನಾಹಿ ಠಾಕ ರಹಿಯಾ ಆಖಣ ವಾಲಾ ಕ್ಯಾ ವಿಚಾರ ಸಿಫತಿ ಪರೇ ತೇರೇ ಭಂಡಾರಾ ਜਿਸ ਤੂੰ ਦੇ ਤੁਸੇ ਕਿਆ ਚਾਰਾ ਨਾਨਕ ਸੱਚ ਸੁਵਾਰਨ ਹਾਰਾ ਆਸਾ ਮਹੱਲਾ ਪਹਿਲਾ ਆਖਾ ਜੀਵਾਂ ਵਿਸਰੇ ਮਰ ਜਾਓ ਆਖਣੇ ਔਖਾ ਸੱਚਾ ਨਾਉ ਸੱਚੇ ਨਾਮ ਕੀ ਲਾਗੈ ਭੁੱਖ ਉਤ ਭੁੱਖੇ ਖਾਏ ਚੱਲਿਆ ਦੁੱਖ ਸੋ ਕਿਉਂ ਵਿਸਰੈ ਮੇਰੀ ਮਾਏ ਸੱਚਾ ਸਾਹਿਬ ਸੱਚਾ ਨਾਏ ਰਹਾਓ ਸੱਚੇ ਨਾਮ ਕੀ ਦਿਲ ਵਡਿਆਈ ਆਗ ਥਕੈ ਕੀਮਤ ਨਹੀਂ ਪਾਈ ਜੇ ਸਭ ਮਿਲ ਕੇ ਆਖਣ ਪਾਹੇ ਵੱਡਾ ਨਾ ਹੋਵੇ ਘਾਟ ਨਾ ਜਾਏ ਨਾ